ಸರಿ ಬಡತಿಡು ಇವರಿ ಚೈತ್ರಾಚಿ ಗೌರಿ ಉಭಿ ದಾರಾತ ನೀಸಲಿ ಸಾಡಿ ಭರಸರಿ ದಲಮ ಪಾಂಡರಿ.